ರಿಜಿಸಿದ ಪಿತ್ ಪರಂಪರ ಕೀ ಜಯ್. ವಿಶ್ವಗುರು ಮಹಾಮಂಡಲೇಶ್ವರ ಸ್ವಾಮಿ ಮಹೇಶ್ವರಾನಂದ ಜಿ ಗುರುದೇವ ಕೀ ಜಯ್. ಸ್ವಾಮಿ ಮಾಧವಾನಂದ ಜಿ ಭಗವಾನ್ ಕೀ ಜಯ್. ಆದತ್ಪುರಿ ಜಿ ಮಹಾರಾಜ್.